0: ಧರ್ಮರಾಜ ಅರ್ಜುನ ಭೀಮಾ ನಕುಲ್ ಸಹದೇವ್ ಸಮಧೀರ್ಯವಾದಿಡ್ರ
1: ಸಮಧೀರ್ಯವಾತಂ
0: ಹಾ ಬಾರಿ ಮಜೆ ಬತಲಿತಕ್ಕೆ ಮೇಕೊಂಡ್ ಕೈ ಸ್ವಾಲ್ ಇದಕ್ಕೆ ಮರಾಡ್ ತಾದಾಲ್ ತಮ್ಮೂರು ಮೀರೇ ಮಾಸಿ ತಾದಾಲ್ ತಮ್ಮನ ಮಾರ್ ಮಿಯಾಡ್ ಮರಾಡ್ಗಿರ್ ತಾದಾಲ್ ತಮ್ಮೂರೇ ವರ್ಣಾವತಿ ನಗುಡೆ ಬೇರೆ ಬಾಯಿ ಪೋವಾನ್ ಜತ್ರೋತ್ತ ಮಸ್ತ ಲಕ ಲಕ ಲಕ ಗುಡಿ ಮಂತ ಪೂನಯ್ಯ ಆ ಜತ್ರ ಸುಳ್ಳೆ ದಾಖಡೆಂಜರೆ ಮೇಕೊಂಡ್ ಕೈ ಯೂಸ್ತಾನ್
1: ಹಾ ದುರ್ವೇದನ
0: ಹಾ
1: ಸೊನ್ವಾಲ್ ಮತ್ತೆ ನಿಮ್ ವರ್ಣಿ ಸೊನ್ಪತಿ ನೋಡ್ ವಾಯು
0: ಹಾ ಧರ್ಮ ರಾಜ ಹಾನ್ ಬಾರಿ ವಾಡ್ಕಂತೆ
1: ದುರ್ಯೋಧನ
0: ಹಾ ಭೀಮಾ ಬತಾಯ್ ಮಾಯಾ ಕಪ್ಟಿಸಲ್ಲ ಹಾ ಧರ್ಮರಾಜ ಭೀಮಲ್ ತೇವರ್ ಬತಾಲ್ಗಿರಿ ಅಂತ ಬತ್ತಿ ನಿಮ್ ಬತಾಲ್ ಇಂತೀರ
1: ಧರ್ಮರಾಜ ದಾದಾ ನಿಮ್ ದಾಂತಿ ಬತ್ತಿ ನೋವಾಯಂ ಸೆಲೆ ಭೀಮಾ ಆ ನಾಯ ಓರ್ಗಿನ್ ಮಾವ್ ಡಗುರ್ ರಾಜಲ ಅಂದ್ರ ದಾದಲ ಅಂದ್ರ ಓನ್ಗ ಮರಾಟ್ ಕೆಂಜೈ ಲಾಗರ್ ಓರ್ ಗಲ್ತಿ ಕೀತರುಂದಿ ಆತ ಬತಿ ದಾಕಟೆ ಮರಾಟ್
2: ದಾದಾ ನೀವ ವಚನ್ ಓರ್ಗಿ ಡಗುರ ದಾದಲ್ ನೀವಾಗಿರುವ ಚಂತನು ನಮ್ ಕೇಂದ್ರ ಇಲ್ಲಾಗರ್
1: ದಾಕಟ್ ಬತ್ತಿ ನಮ್ಮಡ್ಗೇರ್ ಹಿನ್ ಸೊನ್ವಾಟಿಂಗೆ ಬೇಯನ್ ಓಕಾಟ್ ನಮ್ಮ ಮಾಸಂಗ ಓಕಾಟ್ ಮಂಜೆ
0: ಏ ವಾರ್.

0: ಆಬೆ ಏಂ ಆ ಬೇಟಾ ಇಂಕೆ ಜತ್ರ ವೆಲಿಸಿ ವೆಲಿಸಿ ಮರಟ್ ಹಟ್ಟೆ ಮಾತಟು ಇದು ಬೈಸೋಕ್ನ ಗುಡಿ ದಿಸ ಅಂತ ತೇನ್ಗ ರೊಪ್ಪು ನೇಂಗ್ಸಿ ಮರಟ್ ಜರ ನಿದ್ರಾ ಕೀಕಟ್
1: ಹಾ ದಾದಾ
0: ಹಾ
1: ಹೀಗೆ ರೊಪ್ಪು ನೇಂಗ್ ತಟ್ಟೆ ಬೇಂದಕ್ಕೆ ದರ್ವಜ ಸಿಲ್ಲೆ ಸರಿ ಸಿಲ್ಲೆ
0: ಹಾ
1: ಇದ್ ಬದೋಯ್ ಬತ್ತಿ ಮತ್ಲಬ್ನ ಗುಡಿ ಮಂತ ನಾಕುನ್ ವಿದುರ್ ಕಾಕಲ್ ವೆಹ್ತೋರ್ಕಿ ಎಲ್ಲಿ ಪೀಸಿ ಸೊಂಟು ಮಂಜೆ ಅದ್ ಎಲ್ಲಿ ಗದ್ದಿ ಕೀ ತಪ್ಪೆ ಬೂಡುನ್ ಗದ್ದಿ ಕೀಸಿ ಪೇಸನ್ನ ಆಗ ತಡಿಮೆ ಅರವಲ್ ಮಂತಂಜೆ ವಿದುರ್ ಕಾಕಲ್ ವೆಹ್ತೋರ್ ಮರಟ್ ಸಮದಿರ್ ಮುಜಿಲರ್ಸಿ ಮಾವ ಮರಟೆ ಬುಯರಿ ತಾಡ್ಕಾಟ್ ರೊಪೋಟ್ ಕೆ ಲವಡಿ
2: ಹಾ ಇದು ಕಾರ್ತಿ ಮಹಾನದ ಪೀನಿ ಬೈಪೀನಿ ಎಸ್ಸರ್ ಮಂತ ನಾಕು ನನಗೆ ತಡಿಮ್ ಮಾಸ್ಕ
3: ಅರೇ ಪುರೇ ಜನ
2: ಹಾ
3: ನಿಂಬಾರಿ ಹಣ ಅಂತಿ
2: ಹಾ ನಾಕಿದು ಕಾರ್ತಿ ಮಹಾನದ ಪೀನಿ ಬೈ ಎಸ್ಸರ್ ಮಂತ ಅಸ್ಕೆ ನನ್ ತಡಿಮ್ ಮಾಸ್ಲ
3: ಕಬರಿ ಮಾಸ
2: ಹಾ ಇದು ವೇಹವಾನೆ ಪಾಪ್ ಬತ್ತಿ ಇದು ಗುಡಿ ಡುಂಡು ಸ್ವಾನ್ ಬತಾಯಿ ಪಾಪ್ ಸೆಲೆ
3: ಹಾ ವೇರು ಪುರೇ ಜನ ಅಲ್ತೆ ಡುಂಡು ಸ್ತೋರ್ ಬೆಯ್ಯಣ್ಣಿ ಪಾಂಡ್ ವೀರ್ ನರುಂ ಸೇಮ್ ಅಂತೇರ್ ವೀರ್ಕುನ್ ತೇಚಿ ಗುಡಿ ತುನ್ನು ಗತಿ ಕಿಸಿ ಪೇಸಿಕ ಆಹಾ ಬೇಯೇ
0: ಹಾ ಬೇಟಾ
3: ತೇತಾವೋ

ಗೆಯ್ಯತ ಪತಲಾಗ್ಸೇರ್ಸ ಅಸ್ಕೆ ನನ್ನ ಗುಟಾ ಓದ್ರಿ ಕೀಸ್ ಹುಡ್ಕ ಅಲ್ಲಿ ಬಂಡಾರೆ ಪಿಡಿ ಕೀಸ್ ಹುಡ್ಕ ಅಸ್ಕೆ ಏತ ಪತಲಾಗಾರ ಹೀಗೆ ಒಡ್ಕಿಸಿದಾಕ ಮುನ್ನೆ ಹೇ ಗುಟ್ಟ ಓದ್ರಿ ಚಿಕನ್ ಏ ನನ್ನ

0: ಬಾರಿ ಹಾನಿ ನಿಂತಿತ್ತೆ ನಿಮ್ಮಿತ್ತೆಗ್ ನಾಕ್ತೆ ಬೈ ಬೈ ಇತ್ತೆಗ್ ಬೈ ಪಸಂದ್ ವಾತಿ ಬಾ
1: ಹಾ ಇಡಮಿ ದೇವಿ
0: ಹಾ
1: ದಾದರ ಆಗೆ ಅನ್ವಲ್ ತತ್ತೆಗ್ ತುಂಗ ಅಂತ ನಿಜ ಇತ್ತನ್ಕಿ ಆಗೆ ಸಿಮ್ ದಾದರ
0: ಮಂಗ್ ದಾಕನ್ ಮಂಜೆ ಅಸ್ಕೆನ್ ತುಂಗ ಅಂತಿಕಿ
1: ಹೋ
0: ಸರಿ ದಾಕ ಮಂಜೆ ನಾಗ್ಗೆರ್ ಜೋಡಿ ಪಾಜೆ ಬಜಲ್ ಕೇಡ ಮೇಡ ಮಕ್ಸರ್ ಮನ್ ಕ ಮಾ ದಾದಲ್ ತೆ ಭಯ ಪಜಟ್ಕೆ ವಿತಾಂತ್ರ ಇಂಜೇರ್ ಹಿರ್ಪ್ ಮರ ಬೋಡಿ ತೊರ್ಬತ್ತಿ ವೀರ ಮಂದಾರಿಕಿ ವೀರ್ತೆ ಭಯ ವೆಲ್ಲ ಟೀರ್ ಮಂತಿರ್ ಬೈ ಮಿಡ್ಚ ಅಂತಿರ್ ಒನ್ ಗಟಲ್ತೆ ವೀರ್ ಬಾ ಇದಿಂಗೆ ನಡುಮುತ್ತ ಇದಿಂಗೆ ಮಾವ ಆತಿ ಮಂದರ್ ಬೇಹೆ
1: ಹಾ ನಿಮೆ ಧೈತುನ್ ವೇಸ್ ಬದೇನಿ ಅಂತಿ ನಿಮ್ ಬೆನ್ನ ನೀವ ಸರಿ ನಿಮ್ ಸೋನ್
0: ನನ್ ಬಾರಿ ದೈತಾಕತೆ ಮೀವ ರೋಸ್ತ ಕಡ್ಕಿ ನನ್ ವಾತನ್ಕಿ
1: ಮಾವ ರೋಹ್ತಲೋರ್ ನೀ ಕುನ್ ನೀವ ನಿಮ್ ವಾತಿ
0: ನಾ ಕುಂತೆ ಮಾವರು ಹಿಡಂಬಿ ರಕ್ಷಲ್ ದಾದಲು ಇರ್ಮರ ಬೂಡ್ ಬೈವೆಲ್ ಟೀರ್ ಮಂತಿರು ದೋಷಿ ತರಿತೋರ್ ಮಾವರ್ ದಾಲ್ದೆ ಹಿಡಂಬಿ ರಕ್ಷಲ್ ನಂತೆ ಓನ ಸೇಲರ ಹಿಡಂಬಿ ದೇವನ ಅಂದನ್ ಬತ್ತಿ ಮೀಕೊಂದ್ ದೋಷಿ ತರಿತರು ನನ್ ಒಯ್ಲ ಹೇಳನು ವಾನೆ ವಾನೆ ಮೀವ ನಡುಮ್ ವಾತರ್ ನಾಗ ನಾ ಪಜೇನ್ ವಿತ್ತ ಅಂತರ್ ತುಂಗಂತ ನಿಂಜೆ
1: ಮಾವರ ಹಾನ್ ವಿತ್ತೋ ನಿಮ್ಮ ವಾಸಿ ಮನ್ಕಿ ಬತ್ತಿ ಮಾವರ್ ವಿತ್ತೋರ ಹಾನ್
0: ನಾ ಮಿಮೆಂಟ್ ಮಂತಿಂಜೆ ಬತಲ್ದಾವ ಮೀವರ್ ವ್ಯಸ್ತ ಕಾಡ್ಕಿ ಮೀಯವ್ನಲ್ ವಾತರ್ ಬೇನಿ
1: ಬತಾಲ್ ವ್ಯಸ್ತ ಹೋತ
0: ಬತ್ತಿ ಆಗ ಆಗ ಇತ್ತೋರ್ ಬತ್ತಿ ನಾಕ್ ತಚರ ತಾವ ಹೇಳ ನಂತೆ ಪಾಲ ಪಾಂಡು ತಿನ್ನುವಲ್ ಮಾಯನ
1: ಹಾ ಬೇಯೇ
0: ಹಾ
2: ಹಾ ಬೇಟ
1: ಇದುಂಡೆ ಬತ್ತೆ ವಾತ ಮೀವರೆ ರೋಹ್ತೋರ್ ಮೀವರೆ ರೋಹ್ತೋರ್ ಇಂತ ಏನ್ ನಿಮ್ಗಿರ್ ಪೂಸ್ಕಿ ಸೂಡ
2: ಹಾ ಹಿಡಂಬಿ ದೇವಿ ನೆಂಡು ನನ್ ತಮ್ಮನ್ ಸೀವಿರ್ ಕೂರಲ್ ಇರ್ಕೊಂಡ್ ಪೀಸಿ ಕೇಡ ಮೇಡ ವೆಲಿಸೇಮಂತ ನಸ್ಕೆ ನಿಮ್ ಬತ್ಕಾಮನ್ ಲಾಸಿ ವಾತಿ
0: ಓರ್ ವಾತರ್ ಮಲ್ಲ ನನ್ನ ಬೈಕ್ ಕಟ್ಟಿ ನೊಕ್ಕ ನೊಕ್ಕಿತ್ತಂತ ಆಗೇ ಆಗಿತ್ತೋರ್ ತರತೆ ತುಂಗಂತ ಈಗ ಹೇವನಲ್ ವಾತನ್ ಬಾ
2: ನೀಕ್ ಮಾವ್ರ ಬೇಯ ಬಾಬನ ಆಗೇ ಅನ್ವಲ್ ತರಿಂಜರೆ ಸಾರ್ ಕಿತ್ತೋರ್ ಬೇಹತೆ ನಮ್ಮ ನೀಕ್ ಆಗೇ ಅನ್ವಲ್ ಸೀನ್ ತುಂಬತ್ತಿ ನೀಕ್ ತಾಜಲ್ ತಮ್ಮೂರ್ ದಾಯಿ ಬಂದ್ ಬಚೀರ್ ಮಂತರ್ ನೀವ ನಗುರ್ ಬದ್ದು
0: ಓರ್ ರೇ ಮಂತರ್ ಬತ್ತಿ ಓರ್ ಬಾಯ್ ಕಿಚ್ಚ ಕಿಚ್ಚ ಬಾಯ್ ನಾಕು ತರ್ಸೋ ನಿಂತರ್ ಓರ್ ನಾವಾಯ್ ಪೆಡಿತ ಪೀಸ್ವಾಲ್ ಮಾಯಿನಲ್
2: ಮಜೆ ನಿಮ್ ಓನ್ ವೇಸ್ಟಿ ವಾತಿಕಿ ಬತಲಿಂಜರ್ ವಾತಿ
0: ವೇಸ್ತೋನ್ ಓರ್ ನೀವ ನಿಮ್ ಸೂಡ ಸರಿ ಇತ್ತು ಅದೇನ್ ಮೀ ಒಂದ್ ಸಂಗ ಮಕ್ಸೆ ಮಕ್ನೆ ಮೀ ಓರ್ ನಾ ಸರಿ ಪಿಚ್ಚೇವಾ
2: ಹಾ ಧರ್ಮರಾಜ ಬೇಟ
1: ಹಾ ಬೇ
2: ಇದು ಭೀಮಲ್ ಬೇತ ಕೋಯತ್ತಿನ ಪೀಸಿ ವಾತ ಮಾ ಊರು ದಾದಲ್ ತಮ್ಮೂರನಿ ಬೇಯ ಹಿರ್ಪ್ಮರ ಬೂಡು ಮಂತಿರ್ ಊರ್ ಆಗಿ ಅನ್ವಾಲ್ ಸೀನ್ ಇರ್ತೆ
1: ಹಾ
2: ಅದ್ ಆಗಿ ಅನ್ವಾಲ್ ಪಿಸಿ ವರಸ್ಕಿ ನನ್ನ ಬತ್ತಲ್ ತಿರ್ಬೇಕ ಇಂಜರ್ ಇತ್ತೋರ್ ಇಂಜರ್ ಇದು ವಾತ ತಿನ್ ಬದಲ್ ಇಂತಿಡ್ರ
1: ಹಾ ಇಡಂಬಿ ದೇವಿ
0: ಹಾ
1: ಇಚ್ಚು ಇದೆ ಸೀನ್ ತೋಮ್ ಸೋನ್ ಓಂ
0: ಸರಿ ದಾಕ ಮನೆ
3: ನಾರ್ನೂರ್ ಮಂಡಲಂ ಕೈದಟ್ವ ಗ್ರಾಮಕ್ಕೆ ಚೆಂದಿನ ಮಡಾವಿ ಜೈವಂತರಾವ್ ಬೃಂದಂ ವಿನಿಪಿಂಚಿನ